ತಿರುವದನ ಕುಂದದ ಕನ ಮಂದ ಗಮನ ಮಧುರ ವಚನ ಗಗನ ಜಗನ ಸುಖ ಸುಲಲನವೇ ಇಂದು ಬದನ ಕುಂದದ ಧನ ಮಂದ ಗಮನ ಮಧುರ ವಚನ ಗಗನ

ಮಗಳು ಪಂಡಿನ ಬೆನ್ನೆಲವೈ ನನ್ನಲ್ಲು ಕುಂದರತನ ಮಂದ ಗಮನ ಮಧುರ ವಚನ ಗಗನ ಜಗನ ಸುಖ ಸುಲಲನವೇ ತುಲಿ ಬಲತೆ ತಿಳಿತೆ ಚಿಲಿಟಿ ಸಿಗ್ಗೇಲ.